ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧೋಕ್ಯಾಶ್ರಾವಧಿಸ್ತ ಧ